0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಸಂಗೀತದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯರೇ, ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ಕೇಳೋಣ ಮೊದಲಿಗೆ ಬಸವೇಶ್ವರ ಅವರ ಒಂದು ರಚನೆ, ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸ್ವರದಲ್ಲಿ. ಇಹಲೋಕ ಪರಲೋಕ ತಾನಿದ್ದಲ್ಲೇ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ವಿ ಬ್ರಿಂಗ್ ಯು ಬಸವೇಶ್ವರಾಸ್ ಕಾಂಪೋಸಿಷನ್ ಆಸ್ ದ ಫಸ್ಟ್ ಸಾಂಗ್ ಆಫ್ ದ ಪ್ರೋಗ್ರಾಮ್. ಇಹಲೋಕ ಪರಲೋಕ ತಾನಿದ್ದಲ್ಲೇ, ಪ್ರೆಸೆಂಟೆಡ್ ಬೈ ಮಲ್ಲಿಕಾರ್ಜುನ್ ಮನ್ಸೂರ್.

ವಿಜಯದಾಸರ ರಚನೆ ಇದೇ ಸಮಯ ಹರಿಯೇ, ಹಾಡಿದ್ದಾರೆ ವಿನಾಯಕ ತೊರ್ವಿ. ಲಿಸನ್ ಟು ವಿಜಯದಾಸ ಕಾಂಪೋಸಿಷನ್ ಇನ್ ದ ವಾಯ್ಸ್ ಆಫ್ ವಿನಾಯಕ ತೊರ್ವಿ. ಇದೇ ಸಮಯ ಹರಿಯೇ.

ಪುರಂದರದಾಸರ ರಚನೆ. ದೇವಕಿ ಕಂದ ಮುಕುಂದ ಗಣಪತಿ ಭಟ್ ದನಿ ನೀಡಿದ್ದಾರೆ. ಲಿಸನ್ ಟು ಪುರಂದರದಾಸ ಕಾಂಪೋಸಿಷನ್ ದೇವಕಿ ಕಂದ ಮುಕುಂದ ಇನ್ ದ ವಾಯ್ಸ್ ಆಫ್ ಗಣಪತಿ ಭಟ್.

ರೂಪಾ ದೀಪಾ ಸಹೋದರಿಯರ ದನಿಯಲ್ಲಿ ಕಮಲೇಶ ವಿಠಲರ ಈ ರಚನೆ ಕೇಳೋಣ. ಕರೆದರೆ ಬರಬಾರದೇ ಗುರುವೇ. ಲಿಸನ್ ಟು ರೂಪಾ ಅಂಡ್ ದೀಪಾ ಪ್ರೆಸೆಂಟಿಂಗ್ ಕಮಲೇಶ ವಿಠಲಾಸ್ ಕಾಂಪೋಸಿಷನ್ ಕರೆದರೆ ಬರಬಾರದೇ ಗುರುವೇ.

ಶ್ರೀಲತಾ ದನಿಯಲ್ಲಿ ಕೇಳಿ ಪುರಂದರದಾಸರ ರಚನೆ ಯಾವ ಕುಲವಾದರೇನು. ಲಿಸನ್ ಟು ಶ್ರೀಲತಾ ಪ್ರೆಸೆಂಟಿಂಗ್ ಪುರಂದರದಾಸಾಸ್ ಕಾಂಪೋಸಿಷನ್ ಯಾವ ಕುಲವಾದರೇನು.

ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಇದು ಅಕ್ಕ ಮಹಾದೇವಿ ಅವರ ರಚನೆ. ಹಾಡಿದ್ದಾರೆ ಎಚ್ ಆರ್ ಸೀತಾರಾಮಶಾಸ್ತ್ರಿ. ಲಿಸನ್ ಟು ಎಚ್ ಆರ್ ಸೀತಾರಾಮಶಾಸ್ತ್ರಿ ಹೂ ಹ್ಯಾಸ್ ಪ್ರೆಸೆಂಟೆಡ್ ಅಕ್ಕ ಮಹಾದೇವಿಸ್ ಕಾಂಪೋಸಿಷನ್ ಬೆಟ್ಟದ ಮೇಲೊಂದು ಮನೆಯ ಮಾಡಿ.

ಮುದ್ದು ವಿಠಲರ ರಚನೆ ಇಲ್ಲಿದೆ, ವೃಂದಗಾನದಲ್ಲಿ ಕೇಳಿ. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ. ಲಿಸನ್ ಟು ಮುದ್ದು ವಿಠಲಾಸ್ ಕಾಂಪೋಸಿಷನ್ ಇನ್ ಕೋರಸ್. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನೆ.

ಕನಕದಾಸರ ರಚನೆ, ಶಿವಾನಂದ್ ಪಾಟೀಲ್ ಅವರ ಸ್ವರದಲ್ಲಿ ಕೇಳೋಣ. ಹೂವ ತರುವರ ಮನೆಗೆ ಲಿಸನ್ ಟು ಶಿವಾನಂದ್ ಪಾಟೀಲ್ ಪ್ರೆಸೆಂಟಿಂಗ್ ಕನಕದಾಸಾಸ್ ಕಾಂಪೋಸಿಷನ್ ಹೂವ ತರುವರ ಮನೆಗೆ.

ಕಾರ್ಯಕ್ರಮದ ಕಡೆಗೆ ಕೇಳೋಣ. ವೇಣುಗೋಪಾಲದಾಸರ ರಚನೆ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ್. ಟುವರ್ಡ್ಸ್ ಎಂಡ್ ಆಫ್ ದ ಪ್ರೋಗ್ರಾಮ್ ಲೆಟ್ ಅಸ್ ಲಿಸನ್ ಟು ವೇಣುಗೋಪಾಲ್ ದಾಸಾಸ್ ಕಾಂಪೋಸಿಷನ್ ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನೆ ಇನ್ ದ ವಾಯ್ಸ್ ಆಫ್ ಡಾಕ್ಟರ್ ವಿದ್ಯಾಭೂಷಣ್.

0: ಪ್ರಿಯ ಕೇಳುಗರೆ, ಇಂದಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ನೀವಿದುವರೆಗೂ ಕೇಳಿದ್ದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ಅರ್ಚನಾ ಏಕುಲಕರ್ಣಿ, ಭಾಗವಹಿಸುವ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ.
2: ನಮಸ್ಕಾರ ಮೇಡಮ್.
3: ನಮಸ್ಕಾರ ಅಂಜನಾ. ನಾವು ಇವತ್ತು ಮೊದಲನೇ ಚರಣವನ್ನು ಕಲಿಯೋಣ. ಅದಕ್ಕಿಂತ ಮೊದಲು ನಾನು ಏನು ಬರೆಸಿದ್ದೆ ಅದನ್ನು ಅಂತ ಸ್ವಲ್ಪ ಹೇಳಬೇಕು. ನನಗೆ ಸಾಹಿತ್ಯ ಓದಿ ಪಲ್ಲವಿ ಏನು ಬರ್ಕೊಂಡಿದ್ದು ಅಂತ ಸ್ವಲ್ಪ ಹೇಳಬೇಕು.
2: ಸರಿ ಮ್ಯಾಮ್.
3: ಹಾಂ, ಓದಿ ತೋರಿಸ್ಬಿಡಿ.
2: ಪಲ್ಲವಿ.
3: ಹಾಂ.
2: ಕಾಯಿ ನಿನ್ನ ಪದ
3: ತೋಯಜ ಕೆರಗುವೆ. ತೋಯಜ ಅಂದರೆ ಕಮಲ ಅಂತ ಹೇಳಿದೆ ಅಲ್ಲ ನಾನು, ಕಮಲ ಪಾದ ಕಮಲಕ್ಕೆ ಎರಕ್ತೀನಿ ಅಂತ ಹೇಳಿದ್ದಾರೆ ಲಕ್ಷ್ಮೀ ದೇವಿಗೆ.
2: ನಿನ್ನ ಪದ ತೋಯಜ ಕೆರಗುವೆ.
3: ಹಾಂ, ಮುಂದೆ
2: ಮಾಯ ದೇವಿ ಹರಿ ಕಾಯ ನಿವಾಸೆ.
3: ಹಾಂ, ಕಾಯ ನಿವಾಸೆ ಕರೆಕ್ಟ್. ಇದು ಪಲ್ಲವಿ. ಇದು ಈಗ ಮೊದಲನೇ ಚರಣನ ಹೇಳ್ತೀನಿ, ನೀವು ಬರ್ತ್ಕೊಳ್ಳಿ. ಓಕೆ. ಬುದ್ಧಿಯ ಪ್ರೇರಿಸೆ. ಹಾಂ,
2: ಬುದ್ಧಿಯ ಪ್ರೇರಿಸೆ.
3: ಪ್ರದ್ಯುಮ್ನನ
2: ಸತಿ. ಬುದ್ಧಿಯ ಪ್ರೇರಿಸೆ
3: ಪ್ರದ್ಯುಮ್ನನ ಸತಿ. ಕದ್ದಮ ಜಾಲಯೆ ಭದ್ರ
2: ಶರೀರೆ.
3: ಇದು ಮೊದಲನೇ ಚರಣ. ಹೇಳ.
2: ಬುದ್ಧಿಯ ಪ್ರೇರಿಸೆ ಪ್ರದ್ಯುಮ್ನನ ಸತಿ ಕದ್ದಮ ಜಾಲಯೆ ಭದ್ರ ಶರೀರೆ.
3: ಓಕೆ, ಇದು ಕರೆಕ್ಟು. ಇದು ಇದ್ರ ತಾಳ ಹೇಳಿಲ್ಲ ಬಹುಶಃ ನಾನು. ಭಜನ್ ಟೇಕಾದಲ್ಲಿದೆ ಇದು, 8 ಮಾತ್ರದಲ್ಲಿ ಬರುತ್ತೆ. ಇವೆಲ್ಲ 3 ತಾಳದ್ದೆಲ್ಲ ಅಂಗ ಅಂತ ಹೇಳ್ಬೋದು. ಈ ತಾಳಗಳಿಗೆಲ್ಲ 8 ಮಾತ್ರ ಇದೆ. 4 ಮಾತ್ರದ್ದು ಯೂಸ್ ಮಾಡ್ಬೋದು, 8 ಮಾತ್ರ, 16 ಮಾತ್ರ, 20, ಯಾವುದಾದ್ರೂ ಈ ಇದಕ್ಕೆ ನುಡ್ಸ್ಕೋಬಹುದು. ಹೆಚ್ಚಾಗಿ ಭಜನ್ ಭಕ್ತಿ ಇದಕ್ಕೆಲ್ಲ ಸ್ವಲ್ಪ ಭಜನ್ ಟೇಕ ಹೆಚ್ಚಾಗಿ ಯೂಸ್ ಮಾಡ್ತಾರೆ.
2: ಓಕೆ.
3: ಇದರಲ್ಲಿ ಪ್ರದ್ಯುಮ್ನನ ಸತಿ ಅಂತ ಕೂಡ ಹೇಳಿದ್ದಾರೆ. ಬುದ್ಧಿಗೆ ವಿಷ್ಣುವಿನ ಸಾಕಷ್ಟು ಹೆಸರುಗಳಿವೆ, ಅದರೊಳಗೆ ಪರ್ಟಿಕ್ಯುಲರ್ ಆಗಿ ಪ್ರದ್ಯುಮ್ನ ಅನ್ನುವಂತ ಒಂದು ಹೆಸರು ಯೂಸ್ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ ನಮ್ಮ ಬುದ್ಧಿ ಪ್ರೇರಕನು ಅಂದರೆ ಪ್ರದ್ಯುಮ್ನ ಅಂತ ಒಂದು ಇದೆ, ಒಂದು ಅದನ್ನೇ ಇವರು ಸರಿಯಾಗಿ ಬುದ್ಧಿ ಅಂತ ಎಲ್ಲಿ ಬರುತ್ತೆ ಅಲ್ಲಿ ಪ್ರದ್ಯುಮ್ನ ಅಂತ ಯೂಸ್ ಮಾಡಿದ್ದಾರೆ. ದಾಸರು ಸಾಕಷ್ಟು ಜ್ಞಾನಿಗಳು ಅಂತ ಹೇಳಬಹುದು. ಯಾಕಂದರೆ ಸಾಕಷ್ಟು ಹೆಸರುಗಳು, ಇದೇ ಹೆಸರನ್ನ ಯಾಕೆ ಅವ್ರು ಇಲ್ಲಿ ಯೂಸ್ ಮಾಡಿದ್ರು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನೇ, ಅದಕ್ಕೆ ಎರಡಕ್ಕೂ ಹೋಲಿಕೆ ಇದೆ ಅಂತ ನಾನು ನಿಮಗೆ ಹೇಳಿದೆ. ಓಕೆ, ಈಗ ಹೇಳ್ತೀನಿ ಯಾವ ರೀತಿ ಹಾಡಬೇಕು ಅಂತ.
2: ಸರಿ.

ಇದು ಪಲ್ಲವಿ ಮತ್ತು ಈ ಥರ ಚರಣ ಇದೆ, ಎಲ್ಲ ಚರಣಗಳು ಇದೇ ರೀತಿ ಬರ್ತವೆ. ಇದರಲ್ಲಿ ನಾವು ಇಲ್ಲಿ ಮೇಲಿನ ಮಧ್ಯಮದವರೆಗೂ ಹೋಗಿದ್ದೀವಲ್ವಾ, ನಾವು ಅಲ್ಲಿ ನಿಲ್ಬೋದು ಸ್ವಲ್ಪ ಹೊತ್ತು, ಬೇಕಾದ್ರೆ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕದ್ದ ಮಜಾಲಯ ಭದ್ರ ಶರೀರ ಅಂತಿದೆ ಅಲ್ಲ, ಅಲ್ಲಿ ನಮಗೆ ಏನು ಬೇಕಾದ್ರೂ ಚೇಂಜಸ್ ಮಾಡಿಕೊಂಡು ಅಲ್ಲಿ ಗಮಕ ಮಾಡಿಕೊಂಡು ಅಲ್ಲಿ ಮಾಡ್ಬೋದು. ಒಂದು ಸರಿ ನಿಮಗೆ ಅದು ಫ್ರೇಮ್ ಗೊತ್ತಾದರೆ ನೀವು ಏನಾದರೂ ನೀವು ಮಾಡ್ಕೋಬೋದು, ನಿಮಗೆ ಎಷ್ಟು ನಮ್ಮದು ಲಿಮಿಟೇಷನ್ ಎಷ್ಟಿದೆ ನೋಡಿಕೊಂಡು ಮಾಡ್ಕೋಬೋದು. ಎಲ್ಲ ಸಾಂಗ್ಗಳು ಅಷ್ಟೇ ಇರುತ್ತೆ, ಆದರೆ ಬೇಸಿಕ್ ಅದನ್ನ ಕಲ್ತ್ಕೊಂಡು ಬಿಡಬೇಕು. ಕಲ್ತ್ಕೊಂಡು ಆ ರಾಗ ನಿಮಗೆ ಗೊತ್ತಿದ್ರೆ ತುಂಬ ಚೆನ್ನಾಗಿ ಎಲ್ಲಾದರೂ ವಿಹಾರ ಮಾಡ್ಬೋದು. ಇಲ್ಲಿ ಬುದ್ಧಿಯ ಪ್ರೇರಿಸಿ, ಬುದ್ಧಿಯ ಪ್ರೇರಿಸಿ ಇಷ್ಟೇ ಹೇಳಿದಿನಲ್ವಾ ನಾನು ಮೊದಲು, ಮಗಧ ಮನಿದಂತ ಇಷ್ಟೇ ಬುದ್ಧಿಯ ಪ್ರೇರಿಸಿ ಅಂತ ಮಾಡ್ಕೋಬಹುದು.

0: ನಾನು ಒಂದು ಬೇಸಿಕ್ ಅದು ಏನಿದೆ ಅದನ್ನು ಹೇಳಿದ್ದೀನಿ, ಅದನ್ನು ಚೇಂಜಸ್ ಮಾಡ್ಕೊಂಡು ಹಾಡಬಹುದು. ಓಕೆ, ಇವತ್ತಿನ ಒಂದು ತರಗತಿ ಇಷ್ಟು ಸಾಕು. ಓಕೆ, ಮುಂದಿನ ತರಗತಿಯಲ್ಲಿ ಹೌದು ತುಂಬ ಚೆನ್ನಾಗಿದೆ, ಮುಂದಿನ ಒಂದು ಚರಣಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ.
1: ಓಕೆ,
2: ನಮಸ್ಕಾರ.
0: ನಮಸ್ಕಾರಮ್ಮ.
3: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಅರ್ಚನಾ ಏಕುಲಕರ್ಣಿ, ಭಾಗವಹಿಸಿದ ವಿದ್ಯಾರ್ಥಿನಿ ಅಂಜನಾ ಎನ್ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
5: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
6: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ರಾಜ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

ಗೀತಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಶ್ರೀವಿದ್ಯಾ ರಾಮನಾಥ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ, ಮೃದಂಗ ಬಿಎಸ್ ಪ್ರಶಾಂತ್, ಮೋರ್ಚಿಂಗ್ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ ಅವರಿಂದ. ಮೊದಲಿಗೆ ಕೇಳಿ ಉಮೆಯೂರು ಬಾಗಾನೆ, ಪಾಪನಾಶಂ ಶಿವನ್ನವರ ರಚನೆ, ನಾಟರಾಗ ರೂಪಕತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in today's program we bring you vocal rendition by Shri Vidya Ramanath. Accompanists are on the violin Vidwan Mysuru Ardayakar, on the mridangam BS Prashant, on the marching Bhagyalakshmi M Krishna. To begin with, Umiyur Bagane, written by Papanasam Shivan, set to Nataraga Rupakathala.

ಮುತ್ತಯ್ಯ ಭಾಗವತರ ರಚನೆ ಮಂದಾರಿ ರಾಗ ಖಂಡಚಾಪುತಾಳದಲ್ಲಿ ನಿಬದ್ಧವಾಗಿದೆ. ಎನ್ನಾಳು ತಿರುಗುಚುನು. ನೌ ಅ ಕಾಂಪೊಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ ಟು ಮಂದಾರಿ ರಾಗ ಖಂಡಚಾಪುತಾಳ. ಎನ್ನಾಳು ತಿರುಗುಚುನು.

ಕೃಪ ಜೂಚುಟಕು ವೇಳರಾರಾಮ ಛಾಯಾ ತರಂಗಿಣಿರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ಕೃತಿ. ಕೃಪ ಜೂಚುಟಕು ವೇಳರಾರಾಮ ಸೆಟ್ಟು ಛಾಯಾ ತರಂಗಿಣಿರಾಗ ಆದಿತಾಳ ರಿಟನ್ ಬೈ ತ್ಯಾಗರಾಜ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀವಿದ್ಯಾ ರಾಮನಾಥ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿಎಸ್ ಪ್ರಶಾಂತ್, ಮೋರ್ಚಿಂಗ್ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಕಾರ್ಯಕ್ರಮದಲ್ಲಿ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀರಂಜನಿ ರಾಗ ಖಂಡ ಏಕತಾಳದಲ್ಲಿದೆ, ಶ್ರೀ ದುಮ್ ದುರ್ಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಶ್ರೀವಿದ್ಯಾ ರಾಮನಾಥ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಬಿಎಸ್ ಪ್ರಶಾಂತ್, ಆನ್ ದ ಮೋರ್ಚಿಂಗ್ ಭಾಗ್ಯಲಕ್ಷ್ಮಿ ಎಂ ಕೃಷ್ಣ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ ಲೆಟ್ ಅಸ್ ಲಿಸನ್ ಟು ಶ್ರೀ ದುಮ್ ದುರ್ಗೆ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಶ್ರೀರಂಜನಿ ರಾಗ ಖಂಡ ಏಕತಾಳ.

ಇದುವರೆಗೂ ಶ್ರೀವಿದ್ಯಾ ರಾಮನಾಥ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ವಿಎಸ್ ಪ್ರಶಾಂತ್, ಮೋರ್ಚಿಂಗ್ ಭಾಗ್ಯಲಕ್ಷ್ಮೀ ಎಂ ಕೃಷ್ಣ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಶ್ರೀವಿದ್ಯಾ ರಾಮನಾಥ್. ಶಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ವಿಎಸ್ ಪ್ರಶಾಂತ್, ಆನ್ ದ ಮೋರ್ಚಿಂಗ್ ಭಾಗ್ಯಲಕ್ಷ್ಮೀ ಎಂ ಕೃಷ್ಣ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಇನ್ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಾಲೆಖಾನ್ ಅವರ ಸಿತ

0: ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್, ವಿಲಂಬಿತ್ ಮತ್ತು ದ್ರುತ್ಗತ್ ತೀನ್ ತಾಲ್.
1: Listen to sitar recital by Shri Baleha. Raag Yaman, Aalap Jod Vilambit and Dhrutgat in Teen Thal.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲಿಖಾನ್. ಹಿ ವಾಸ್ ಅಕಂಪನೀಡ್ ಆನ್ ದಿ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ವಿದ್ವಾನ್ ಆರ್ಎಸ್ ರಮಾಕಾಂತ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಅವರಿಂದ ವಯೋಲಿನ್, ಕೆ ರವಿಶಂಕರ್ ಅವರಿಂದ ಮೃದಂಗ, ಕೆ ಷಡಗೋಪಾಲ್ ಅವರಿಂದ ಕಂಜಿರ. ಮೊದಲಿಗೆ ಆನಂದಾಮೃತಾಕರ್ಷಿಣಿ ಅಮೃತವರ್ಷಿಣಿ ರಾಗ ಆದಿತಾಳದಲ್ಲಿದೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
1: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಪ್ರೆಸೆಂಟ್ ಅ ವೋಕಲ್ ರಿಸೈಟಲ್ ಬೈ ವಿದ್ವಾನ್ ಆರ್ ಎಸ್ ರಮಾಕಾಂತ್. ಹೀಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಸಿಎನ್ ಚಂದ್ರಶೇಖರ್, ಆನ್ ದಿ ಮೃದಂಗ by K. Ravishankar, Khanjira by K. Shadagopal. Vidwan R.S. Ramakant begins his recital.

0: ಈಗ ಕೇಳಿ ಅಭೇರಿ ರಾಗ ಆದಿತಾಳದಲ್ಲಿ ಮುತ್ತಯ್ಯ ಭಾಗವತರ್ ಅವರ ಕೃತಿ ಈಶ್ವರಿ ರಾಜೇಶ್ವರಿ.
1: ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಈಶ್ವರಿ ರಾಜೇಶ್ವರಿ ಸೆಟ್ಟು ಅಭೇರಿ ರಾಗ ಆದಿತಾಳ.

0: ಇನ್ನೀಗ ನನ್ನು ವಿಡೆಚಿ ರೀತಿಗೌಳರಾಗ ಮಿಶ್ರ ಛಾಪುತಾಳದಲ್ಲಿದೆ ತ್ಯಾಗರಾಜರ ಕೃತಿ.
1: ಲಿಸನ್ ಟು ನನ್ನು ವಿಡಚಿ ಸೆಟ್ಟು ರೀತಿಗೌಳರಾಗ ಮಿಶ್ರ ಛಾಪುತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಆರ್ಎಸ್ ರಮಾಕಾಂತ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಅವರಿಂದ ವಯೋಲಿನ್, ಕೆ ರವಿಶಂಕರ್ ಅವರಿಂದ ಮೃದಂಗ, ಕೆ ಷಡಗೋಪಾಲ್ ಅವರಿಂದ ಖಂಜಿರ. ಇನ್ನೀಗ ಸ್ವಾತಿ ತಿರುನಾಳ್ ಅವರ ಕೃತಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ದೇವದೇವ.
1: Dear listeners, you are listening to a vocal recital by Vidwan R.S. Ramakant. He is accompanied on the violin by Vidwan C.N. Chandrasekhar, on the mridanga by K. Ravishankar, Khanjira by K. Shadagopal. Vidwan R.S. Ramakant concludes his recital with the composition of Swati Tirunnal, Deva Deva, set to Purvi Kalyani Raga, Adi Tala.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಆರ್ಎಸ್ ರಮಾಕಾಂತ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಸಿಎನ್ ಚಂದ್ರಶೇಖರ್ ಅವರಿಂದ ವಯೋಲಿನ್, ಕೆ ರವಿಶಂಕರ್ ಅವರಿಂದ ಮೃದಂಗ, ಕೆ ಷಡಗೋಪಾಲ್ ಅವರಿಂದ ಖಂಜಿರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವಿಲ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವಿದ್ವಾನ್ ಆರ್ ಎಸ್ ರಮಾಕಾಂತ್. ಹಿ ಇಸ್ ಅಕಂಪನಿಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದಿ ಮೃದಂಗ ಬೈ ಕೆ ರವಿಶಂಕರ್, ಖಂಜಿರ ಬೈ ಕೆ ಷಡಗೋಪಾಲ್. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ is a contribution of
0: Akashvani
1: Bengaluru Anytime Indian Music.

ಕಲ್ಯಾಣ ಪ್ರಭು ದಾಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್ರಿಗೆ ತಗ್

ಮುಂಡರಾಜೆ ಮುಂಡಮ ವಕ್ಷಸ್ಥಲ ಸಾಜೆ ಕರ್ತೃ ಶೂಲ ಚಮ ಚಮ ಚಮ ಚಮಕದ ಭರತ ಸಭಾರ ಮಾರ ಮದ ಮರ ಶಾಂತ ಸ್ವರೂಪ ಅನೂಪ ಸಕಲ ಸುರಭೂಪ ಮುಕುಟಮಣಿ ಧ್ಯಾನ ಧರತ ಕಲ್ಯಾಣ ಕರ ಉತ್ತರತ ಮುನ್ನಿಂಗನ ನಿತ ಧಾ ಧಾ ದಿಂತಾ ಧಾ ಕೃಧಾನ ಧಗತಿ ಟಕೃ ಧಕಟೆ ಧಗಿ ತೆರೆ ಕೃತ ಕೃತ ಕೃತ ಕೃತ ಕೃತ ಕೃತ ಧಾನ ಧಾನ ಧಗತಿ ಟಕೃ ಧಾನ ಬಂಭೂಲ ಬಂಭೂಲ ಬಂಭೂಲ ಬಂಭೂಲ ಧಾನ ಧಾನ ಧಗತಿ ಟಕೃ ಧಾನ ಬಂಭೂಲ ಬಂಭೂಲ ಬಂಭೂಲ ಬಂಭೂಲ ಧಾನ ಧಾನ ಧಗತಿ ಟಕೃ ಧಾನ ಬಂಭೂಲ ಬಂಭೂಲ ಬಂಭೂಲ ಬಂಭೂಲ

ದಿಂಗನ ಕತೆ ಧಡನ್ನ ಕತೆ ಕತ್ರಿ ಕಿಟ್ಟು ತಾಕಿತೆ ಟೆಕಿಟ್ಟು ಕತ್ರಿ ಕಿಟ್ಟು ಧಕ್ಕಿಟ್ಟು ಧಾಕಿತೆಟ್ಟು ದಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟು ತಾಕಿಡ್ದಕ್ಕೆ ದಿಂಗಡ್ದ ತಂಗಡ್ದ ದಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟು ತಾಕಿಡ್ದಕ್ಕೆ ದಿಂಗಡ್ದ ತಂಗಡ್ದ ದಾಗಿ ನನ್ನ ಘನ ನನ್ನ ಗೆತ್ರಿ ಕಿಟ್ಟು ತಾಕಿಡ್ದಕ್ಕೆ ದಿಂಗಡ್ದ ತಂಗಡ್ದ.

ಗಿಂದ್ರಿಗಿಡ್ತಕ್ಕೆ ತಾಗಿತ್ತೆ ಹೆಗೆತ್ತೆ ಗದಿ ಗನ್ನ ತೆಗೆ ತಾಗಿತ್ತೆ ಕತೆ ಗದಿ ಗನ್ನ ಹಿಂದ್ರಿಗಿಡ್ತಕ್ಕೆ ತಾಗಿತ್ತೆ ಕಡ್ದಾತೆ ದಿಡು ದಿಡು ತಾಗಿತ್ತೆ ಹಿಂದ್ರಿಗಿಡ್ತಕ್ಕೆ ತಾಗಿತ್ತೆ ಹೆಗೆತ್ತೆ ಗದಿ ಗನ್ನ ದೇಗಿಟ್ಟೆ ತಾಗನ್ನ ದೇ ತಗನ್ನ ದೇ ಕತ್ತೆ ತಾಗನ್ನ ಹೆಗಿತ್ತೆ ಕತ ಗದಿ ಗನ್ನ ಕತ್ತಿರ್ಗಡ್ ದೇಗಿಟ್ಟೆ ಕಡ್ದಾಕಿಟ್ಟೆ ಕತ ಗದಿ ಗನ್ನ ದೇಗಿಟ್ಟೆ ತಾಗಿನ ತಾಗಿತ್ತೆ ಕಡ್ದಾತೆ ಕತ ಕತ್ತೆ ತಾಗ ದಳನ್ ತುರು ತಿರುಗ ದಿಂಗ್ಳ ಅದು ದಿಂಗ್ಳ ಅದು ತಿರುಗ ದಿಂಗ್ಳ ನಾಗಿದ್ದೆ ತಾ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ತಾ ತುರು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ ಅದು ತಿರುಗ ದಿಂಗ್ಳ

ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಶುಭ ಸುಂದ ಮಾಲ ಗಲೆ ಮುಂಡ ವೀರ ದಿನ ದಿನ ಚತುರ ನನ ಚಿತ ಧಾರಿ ದೀನ ನಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮ್ಕಿಟ್ಟು ದಾ ಬಂ ಬಂ ಶಿವ್ ಶಿವ್ ಅಗಡ ಬಂ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿಮ ಡಿಮ ತಗದ ಡಿ